0: ಕಾಯ್ದಾ ಮೇಂಡ್ರ ಧುಯಾಲ ಖರ ಮೇಂಡಿ ಫಿರ್ ಒನ್ ಕಟ್ಕವ್ರ ಅಪ್ಟಾ ಇಜೀವ್ರಿಕಾ
1: ಎಲ್ಲ ಕಾಯ್ ಕಪ್ಪಡಿ ಧುವಾಯ್ ಮೇಂಡ್ರ ಧುಯಾಲಾಗಲ್ಲ
0: ಬಾಜುಲ ಕಪ್ಪಡಿ ಧೋದೂತಿ ತೀವ್ ಬಗು ಜಸಿ ಕಪಾಡ ಉಚ್ಚರ ಅಪ್ಪಟ್ಟಿ ತಸಿ ಅಪರ ಮಾನವರಿಕಾ
2: ಮೇಂಡಿ ಪಾದ್ಯಾತ ಬುಡವಾಯ್ಚಾ ಖಡ್ಕಾ ಮಂದಿ ಅಪ್ಟಾಯ್ಚಾ
0: ಎವಡ್ಯಾದ ಬಾನೂನ ವಿಚಾರ ಕೇಳ ಸಕಾಳ ಮೇಣಕಾ ಮೇಂಡ್ರ ಧೋತುಯ್ಯ
1: ಅಜೂನ್ ತಿ ಮೇಂಡ್ರ ಧುಯಾ ಜಮಿನ ಮನ್ಲ
0: ಮನೋನು ಭಾಕ್ರಿ ಘೇವನು ಮಹಾಗಿರ್ ಜಾಯ ಹಲ್ಲ
2: ಬಾನು ನಿಗುನ ಗೇಲಿ ನದಿಲಾ
0: ತೆವಡ್ಯಾದ ಕಾಯ್ ಲಾಗಲ ಹೋತ ಖಂಡಿರಾಯ ಬೋಲ ಇಲ್ಲ ತು ಮಾಜಿ ಮೇಂಡ್ರ ಜಗಳಿ ಮಾರ್ಲಿದ್ ಬ್ರಿಕಾ
1: ಅರ್ ಪಾಕ್ ಮೇಂಡ್ರ ಅಪ್ಟೂನ್ ಪಾಕ್ ಮಾರುನ್ ಟಾಗಲ
0: ಎವಡ ಮಂತನ ಬಾನು ಕಾಯ್ ಲಾಗಲ್ತ ಖಂಡಿರಾಯ ಬೋಲ ಇಲ್ಲ
1: ಕಾಯಿ ಬರ
0: ಮನ ಕರುನ್ ಗೇಟ ಆಸಿಲ್ ತುಜಿ ಮೇಂಡ್ರ ಸಗಳಿ ಉಟ್ಟುತ್ತೋ
1: ಸಗಳು ಜೀವಂತ ಕರುನ್ ದೇತೋ
0: ಹೋ ಜೀವಂತ ಕರುನ್ ದೇತೋ
2: ಎವಡೆ ಮಂತಾನ
0: ಬಾನು ಕಬೂಲ್ ಝಾಲಿ ತ್ಯಾ ವೇಳಲಾ ತಪ್ಪಿ ಲಗ್ನ ಲಾವ ಇಲ್ಲ
2: ಅಗದಿ ಅದು ಖಂಡಿರಾಯಾಚ ಭಾನುಚ ಲಗ್ನ ಲಗಲ
0: ಬಾನು ಲಗ್ಯೋನ ಜೇಜುರ್ಗಡಲ ಇವನ್ ಲಾಗಲ ರಾಜ್ಯ ಕರಹಿಲ್ಲ
1: ಅಗದಿ ಆನಂದ ಜವರದ ಬಾಬಾ ರಾಜಲಂತ ಕರಹಿಲ್ಲ
0: ಎವಡ್ಯಾದ ಕಾಯ್ನವ್ರ ಪರಿ ಘಡ ಇಲ್ಲ ಪಾವನೆ
1: ಕಾಯ್ ಘಟ್ಲೆ ಬಾಬಾ
0: ಸಾಂಗಲ್ಯ ಯಜೀಲತ